ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ಯಸ್ಮಿನ್ ಸರ್ವಂ ಯತಃ ಸರ್ವಂ ಯಃ ಸರ್ವಂ ಸರ್ವದೃಕ್ ತಥಾ ಸರ್ವಭಾವ ಪದಾತೀತಂ ಬೋಧಾನಂದಂ ಸ್ಮರಾಮ್ಯಹಂ. ಯಂ ಬ್ರಹ್ಮಾ ವರುಣೇಂದ್ರ ರುದ್ರಮರುತಃಸ್ತ್ವಿನ್ವಂತಿ ದಿವ್ಯೈಸ್ತವೈಃ ವೇದೈ ಸಾಂಗವದಕ್ರಮೋಪನಿಷದೈಃ ಗಾಯಂತಿ ಯಂ

ಅದಿನುದ ವಿಶಿಷ್ಟ ದಿವ್ಯ ಭಾನು ಶಬರಿಗಿರಿ ಶತವಾಸ್ತು ಸುಪ್ರಭಾತಂ ಅವಶದನ ಶರಣ್ಯ.